ಕೂಡಿ ಬಾಯಿನವನರಿಯನು ಕಾತ್ಯ ಬಾಯಿನ ಕಾತ್ಯ ಬಾಯಿ ಜಿಯ ತಾರುಣಿಯ ವೈಕಿ ವರಿಯನು ಕಾತ್ಯ ಬಾಯಿ ಜಿ.